0: ಹರೇ ಸಬ ಪೀರ
1: ಚಪತಿ
0: ನಿರಂತರ ಹನುಮತ ವೀರ ಸಂಕಟ ತೇ ಹನುಮಾನ ಚುಳಾವೆ ಮನ ಕ್ರಮ ವಚನ ಧ್ಯಾನ ಜೋಲಾವೆ ಸಬ ಪರ ರಾಮ ತಪಸ್ವೀ ರಾಜ ತಿನಕೆ ಕಾಜ ಸಕಲ ತುಮ ಸಾಜ ಔರ ಮನೋರಥ ಜೋ ಕೋಯ್ ಲಾವೆ ಸೋಯಿ ಅಮಿತ ಜೀವನ ಫಲ ಪಾವೆ ಚಾರೋ ಜಗ ಪರತಾಪ ತುಮಾರ ಹೇ ಪರ ಸಿದ್ಧಿ ಜಗ ತೋ ಜಿಯಾರ ಸಾಧು ಸಂತ ಕೇ ತುಮ ರಖವಾರೆ ಅಸುರ ನಿಕಂದನ ರಾಮ ದುವಾರೆ ಅಷ್ಟ ಸಿದ್ಧಿ ನೋ ನಿಧಿ ಕೇ ದಾತಾ ಅಸುಬರ ದೀನ ಜಾನಕಿ ಮಾತಾ ರಾಮ ರಸಾಯನ ತುಮರೇ ಪಾಸ ರಘುಪತಿ ಕೇ ದಾಸ ತುಮರೇ ಭಜನ ರಾಮ ಕೋ ಪಾವೆ ಜನಮ ಜನಮ ಕೇ ದುಃಖ ಬಿಸುರಾವೆ ಅಂತ್ಯ ಕಾಲ ರಘುವರ ಪುರ ಜಾಯಿ ಜಹಾ ಜನ್ಮ ಹರಿ ಭಕ್ತ ಕಹಾ